ಸೂರ್ಯವಸಾ ಭಗವದೀ ಭೂಯ ಅಥೋ ವಯಂ ಭಗವಂತ ಸ್ಯಾಮ ಅಭಿರ್ಣಮಗ್ನೇ ವಿಶ್ವದಾನೀಂ ಶುದ್ಧ ಮುದರ ಮಾತರ.